ಆಗುಮು. ಸ್ವಾಸ್ಥ್ಯಮೊಂದಗನು ಸ್ವಾಮಿ ಪತಂಜಲಿ ಯೋಗ ಸೂತ್ರಮುಲ್ ಆಗಕ ನೇರ್ಚಿ ಚೇಯುಮಿಕ ಹಾಯಿಗ ದೇಹಮು ಅಂದಮೊಂದ ಆಭೋಗಮೆ ರೋಗಮುಲ್ದು ನಿಮಿ. ಭಾಗವತರ ಪದ್ಮಾವತಿ ಗಾರು ರುಸ್ತುಂಬದ. ಯೋಗಿ ಹೃದಬ್ಜಮಂದು ನ ನಿಯೋಜಿತುಲೈನ ಮಹೇಶ ಮುಖ್ಯುಲುಂ.